0: ಬ್ಯಾಂಕ್ ಫೀ ರಿಜಿಸ್ಟರ್ಡ್ ಕ್ರಿಸೆಂಟ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್. ಕಾಂಟ್ಯಾಕ್ಟ್ ನಂಬರ್ 9764125533. ಕನ್ವರ್ಟ್ ಯುವರ್ ಲೈಫ್ ಇನ್ ಟು ಸೆಲೆಬ್ರೇಷನ್.
1: ಗುಡ್ ಮಾರ್ನಿಂಗ್ ಶ್ರೋತೆ ಹೋ, ಕ್ರಿಸೆಂಟ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತ ಸ್ಮಾರ್ಟ್ ಗುಂತವಣೂಕದಾರನ್ನ ಸ್ಮಾರ್ಟ್ ಸಲ್ಲಾ ಯಾ ಕಾರ್ಯಕ್ರಮದ ಆಪಲ್ಯಾ ಸಗ್ಯಾಂಚ ಸ್ವಾಗತ. ಶ್ರೋತೆ ಹೋ, ಯೋಗ್ಯ ವೇಳೆತ್ ಯೋಗ್ಯ ಇನ್ವೆಸ್ಟ್ಮೆಂಟ್ಲಾ ಸುರುವಾತ್ ಯೋಗ್ಯ ಮಾರ್ಗದರ್ಶನಾನೆ ಕೇಲಿ ತರ ವರ್ತಮಾನ ಆಣಿ ಭವಿಷ್ಯ ದೋನ್ಹೀಚಾ ಆನಂದ ದ್ವಿಗುಣಿತ ಹೋತೋ. ಆಣಿ ಮ್ಹಣೂನಚ ಆಮ್ಹೀ ದೇತೋಯ ಸ್ಮಾರ್ಟ್ ಗುಂತವಣೂಕದಾರನ್ನ ಸ್ಮಾರ್ಟ್ ಸಲ್ಲಾ. ತ್ಯಾಸಾಠೀ ಆಪಲ್ಯಾ ಬರೋಬರ ಆಹೆತ್ ಕ್ರಿಸೆಂಟ್ಚೆ ಸಂಚಾಲಕ ಭೂಷಣ್ ವಾಣಿ ಸರ್. ಗುಡ್ ಮಾರ್ನಿಂಗ್ ಭೂಷಣ್ ಸರ್.
2: ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್ ಶ್ರೋತೆ ಹೋ.
1: ಖರತರ ಆಪಣ ಬೋಲ್ತೋಯ ಬಿಹೇವಿಯರಲ್ ಬಯಾಸಸ್ ಬದ್ದಲ್, ಆಣಿ ಆಜಚಾ ಜೋ ಟಾಪಿಕ್ ಆಹೆ ತೋ ಮ್ಹಣಜೆ ಕನ್ಫರ್ಮೇಷನ್ ಬಯಾಸ್. ಮ್ಹಣಜೆ ನೇಮಕಾ ಕಾಯ ಆಹೆ?
2: असं जेव्हा कन्फर्मेशन बायसेस बद्दल आपण विचार करतो म्हणजे सोयीस्कर रित्या माहिती शोधणे. म्हणजे काय? आपल्याला जे पटेल